ಭಗವಾನ್ ಕೀ ವಿಶ್ವಗುರು ಮಹಾಮಂದವೈಶ್ವರ್ ಪರಮಾನ್ ಶ್ರೀ ಸ್ವಾಮಿ ಮಹೇಶ್ವರಾನಂದ ಜೀ ಗುರುದೇವ ಕೀ ಮಹಾಮಂದವೈಶ್ವರ ಶ್ರೀ ಸ್ವಾಮಿ ಅವತಾರ ಪುರಿಜಿ ಮಹಾರಾಜ ಕೀ ಜಯ. ಶ್ರೀ ದೀಪ್ ನಾರಾಯಣ್ ಭಗವಾನ್ ಕೀ ಜಯ.